Hadiyara mɔgɔ ye manju itelen kɛ adamadenyaya mɔgɔ ye manju itelen